ಕಾನನ ಕಾನನ ಪಾವನ ಚಲೆ ಝನನ ಝನನ ಝಾಂಜರ ಬೋಲೆ ಅಮೃತ ಘೋಲೆ ದಿಲ್ ನ ಡೋಲೆ ಕಾಮಿನಿಯ ಚಲೆ ಹೌಲೆ ಹೌಲೆ ನಯನ ಝುಕೆ ಪಗನ ರುಕೆ ಬೇಲಾ ಮಿಲನ್ ಕೀ ನ ಟಲೆ ಅಚರ ಢಲೆ ಅಚರ ಢಲೆ ದೀಪಕ ಜಲೆ ಪಿಯಾ ಮಿಲನ್ ಗೋರಿ ಚಲೆ ಚುಮ್ ಚುಮ್ ಠುಮ್ ಚಮಕ ಚಮಕ ಧುಮ್ ಧುಮ್ ಧುಮ್ ಚಮಕ ಚಮಕ ಚುಮ್ ಚ